ಮಣು ಕಶಿ ಹಳದಿ ಕುಂಕ ವಾಚ ಭರಲ ದೋನ್ಹಿ ರಾಶಿ ಹಳದಿ ಕುಂಕ ವಾಚ ಭರಲ ದೋನ್ಹಿ ರಾಶಿ